0: ಕ್ಷನ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತ್ಯೇ ಜಗತಃ ಶಾಶ್ವತೇ ಮತೇ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ.
1: ಮರಣಂ ತರುವಾತ ಮನ ಪ್ರಯಾಣಂ ಎಟು? ಈ ಪ್ರಶ್ನಕು ಸಮಾಧಾನಂ ತಿಳಿಸುಕೋವಾಲನಿ ಪ್ರತಿ ಮನಿಷಿ ಎಪ್ಪುಡೋ ಒಕಸಾರಿ ಆಲೋಚಿಸ್ತಾಡು. ಭಗವದ್ಗೀತಲೋ ಶ್ರೀಕೃಷ್ಣುಡು ಅರ್ಜುನುಡಿಕಿ ರೆಂಡು ಮಾರ್ಗಾಲ ಗುರಿಂಚಿ ವಿವರಿಸ್ತಾಡು. ಒಕಟಿ ಪ್ರಕಾಶ ಮಾರ್ಗಂ, ಮರೊಕಟಿ ಅಂಧಕಾರ ಮಾರ್ಗಂ. ಒಕಟಿ ಮೋಕ್ಷಾನಿಕಿ ದಾರಿತೀಸ್ತುಂದಿ, ಮರೊಕಟಿ ಪುನರ್ಜನ್ಮಕು ದಾರಿತೀಸ್ತುಂದಿ. ಶ್ರೀಕೃಷ್ಣುಡು ಕೇವಲಂ ಕ್ಯಾಲೆಂಡರ್ಲೋನಿ ತೇದೀಲು ಲೇದಾ ಮರಣಿಂಚಿನ ಸಮಯಂ ಗುರಿಂಚಿ ಮಾತ್ರಮೇ ಚಪ್ಪಟಂ ಲೇದು. ಆಯನ ಮನ ಅಂತಃಕರಣ ಸ್ಥಿತಿ ಗುರಿಂಚಿ ಚೆಬುತುನ್ನಾಡು. ಎಂದುಕಂಟೇ ಉತ್ತರಾಯಣಂ ಅಂಟೇ ಕೇವಲಂ ಸೂರ್ಯುಡು ಉತ್ತರ ದಿಶಗಾ ಪ್ರಯಾಣಿಂಚೇ 6 ನೆಲಲು ಮಾತ್ರಮೇ ಕಾದು, ಅದಿ ಜ್ಞಾನಂ ವೈಪು ಪ್ರಯಾಣಿಂಚೇ ಮನಸ್ಸುಕು ಒಕ ಪ್ರತೀಕ. ಶುಕ್ಲಪಕ್ಷಂ ಅಂಟೇ ಚಂದ್ರುಡು ಪೆರುಗುತುನ್ನ ಕಾಲಂ ಮಾತ್ರಮೇ ಕಾದು, ಅದಿ ಆತ್ಮಲೋ ಪೆರುಗುತುನ್ನ ದೈವ ಚೈತನ್ಯಾನಿಕಿ ಪ್ರತೀಕ. ಪಗಲು ಅಂಟೇ ಸೂರ್ಯಕಾಂತಿ ಮಾತ್ರಮೇ ಕಾದು, ಅದಿ ವಿವೇಕಂ ಜ್ಞಾನಂ ಭಗವತ್ಸ್ಮರಣತೋ ನಿಂಡಿನ ಜೀವಿತಂ. ಅಲಾಗೇ ದಕ್ಷನಾಯನಂ, ಕೃಷ್ಣಪಕ್ಷಂ, ರಾತ್ರಿ ಧೂಮಂ ಇವನ್ನೀ ಅಜ್ಞಾನಂ, ಮೋಹಂ, ಇಂದ್ರಿಯಾಸಕ್ತಿ, ಭೌತಿಕ ಬಂಧಾಲಕು ಪ್ರತೀಕಲು. ಎವರಿ ಮನಸ್ಸು ಭಗವಂತುನಿಪೈ ಸ್ಥಿರಂಗಾ ಉಂಟುಂದೋ, ಎವರಿ ಹೃದಯಂ ಇಂದ್ರಿಯ ಭೋಗಾಲಪೈ ಕಾಕುಂಡಾ ದೈವಸ್ಮರಣಲೋ ನಿಮಗ್ನಮೈ ಉಂಟುಂದೋ ವಾರು ಪ್ರಕಾಶ ಮಾರ್ಗಂಲೋ ಪ್ರಯಾಣಿಸ್ತಾರು. ವಾರಿಕಿ ಮರಣಂ ಅಂತಂ ಕಾದು, ಅದಿ ಪರಮಾತ್ಮನು ಚೇರುಕುನೇ ದ್ವಾರಂ. ಅಟುವಂಟಿ ಮಹಾತ್ಮುಲು ಭಗವಂತುನಿ ದಿವ್ಯಧಾಮಾನ್ನಿ ಚೇರುಕೊನಿ ಜನನಮರಣ ಚಕ್ರಂ ನುಂಡಿ ಶಾಶ್ವತ ವಿಮುಕ್ತಿನಿ ಪೊಂದುತಾರು. ಕಾನಿ ಎವರಿ ಮನಸ್ಸು ಸಂಪದ, ಶರೀರಂ, ಪೇರು, ಕುಟುಂಬಂ, ಭೋಗಾಲಪೈನೇ ಬಂಧಿಂಚಬಡಿ ಉಂಟುಂದೋ ವಾರು ಅಂಧಕಾರ ಮಾರ್ಗಂಲೋ ಪ್ರಯಾಣಿಸ್ತಾರು. ವಾರು ಎನ್ನೋ ಪುಣ್ಯಕರ್ಮಲು ಚೇಸಿ ಸ್ವರ್ಗಾನ್ನಿ ಪೊಂದಿನಾ ಆ ಪುಣ್ಯಫಲಂ ಪೂರ್ತಯಿನ ತರುವಾತ ಮಲ್ಲೀ ಭೂಲೋಕಾನಿಕಿ ರಾವಾಲ್ಸಿಂದೇ. ಸ್ವರ್ಗಂ ಕೂಡಾ ಶಾಶ್ವತ ಗಮ್ಯಂ ಕಾದು, ಮೋಕ್ಷಮೇ ಶಾಶ್ವತಂ. ಅಂದುಕೇ ಶ್ರೀಕೃಷ್ಣುಡು ಮನಕು ಒಕ ಗೊಪ್ಪ ಸಂದೇಶಾನ್ನಿ ಇಸ್ತುನ್ನಾಡು. ಮೋಕ್ಷಂ ಅನೇದಿ ಮರಣಿಂಚಿನ ತೇದೀ ವಲ್ಲ ರಾದು, ಮೋಕ್ಷಂ ಅನೇದಿ ಜೀವಿಂಚಿನ ವಿಧಾನಂ ವಲ್ಲ ವಸ್ತುಂದಿ. ಪ್ರಕಾಶ ಮಾರ್ಗಂ ಅನೇದಿ ಆಕಾಶಂಲೋ ಕನಿಪಿಂಚೇ ದಾರಿ ಕಾದು, ಮನ ಹೃದಯಂಲೋ ವೆಲಿಗೇ ಜ್ಞಾನದೀಪಂ. ಆ ದೀಪಾನ್ನಿ ಭಕ್ತಿ ಅನೇ ನೂನೆತೋ, ಧ್ಯಾನಂ ಅನೇ ಒತ್ತಿತೋ, ಭಗವಂತುನಿ ಕೃಪ ಅನೇ ಜ್ಯೋತಿತೋ ವೆಲಿಗಿಂಚಿನ ವಾರೇ ಚಿವರಕು ಶಾಶ್ವತಮೈನ ಪರಮಪದಾನ್ನಿ ಚೇರುಕೊಂಟಾರು.